ಬಂಧನ ವಿರ್ಹರುಲಾಯಿ ತಾಹಿ ಹನುಮನ್ ಹೇ ವೀರಹೋ ಪರತರಿ ಸೀತಾಜೀ ಕನ ಬೆಡದಛು ಮಹಿಳೆ ಜಾನ್ಸು ಬಡ ಬೇಗರಿ ಪತಿ ಜನ್ಪನಿ ರಾಮ ಕಾ ಸ್ಮರಣಲೆ ಸಂಸಾರ ಪಾರ ತರ್ಛತ ರಾಮ ಕೈ ಕಾಮ ನಿಮಿತ್ತ ಔಠಿ ಸಗಲಿ ಜಾನ್ಸು ದೂತೈ ಹೌಮತ ಕ್ಯಾಡರ ಛ್ಯಾರ ಸಮುದ್ರ ತರ್ನ ಸಹಜೈ ಪೌಚನ್ ಶ್ರೀಲಂಕಾ ಬನೀ

ಭಾಗಿರೋ ಯತ್ ಕರ್ಮ ಕರೋಮಿ ತತ್ತದಖಿಲಂ ಸಂಭೋ ತತಾರಾಧನಂ ಕರ್ಣಚರಣಂ ಕೃತಂ ವಾ ಕಾಯಜಂ ಕರ್ಮಜಂ ವಾ ಶರಣನಯನಜಂ ವಾ ಮಾನಸಾಪರಾಧಂ

ಇತ್ಯಾದಿ ಸುನ ಸಾವಧಾನ ಮನಲೆ ಶ್ರೀರಾಮ ಜೀಕ ಕಥಾ ಎಷ್ಟು ಪುಣ್ಯ ಪವಿತ್ರ ಛಲ್ ಫಲ ಹುದ ಆನಂದ ಮಂಚು ಮತ ದುರ್ವಾಸಾ ಮುನಿ ಗರ್ಚು ದರ್ಶನ ಬನಿ ಶ್ರೀರಾಮ ಕೋಕೇ ದಿನ ಅಪ್ನಾ ಸಾಥಿ ಹಜಾರ ಶಿಚೆ ಸಂಗಲಿ ಸ್ವತೈ ಗಯೆ ಮನ ಮನ ದೇಖುನ್ ಪೌರನು ರಾಮ ಕೋ ಜಗತಲೆ ಜಾನುನಿ ನಾರಾಯಣ